ಸರ್ವಾಂ ಚರಾಚರ ಜಗತ್ ಸಂರಕ್ಷಣೀಂ ಸತ್ಪದಾಂ ಚಂಚನ್ ಚಂಪಕ ನಾಸಿಕಾಗ್ರ ವಿಲಸನ್ ಮುಕ್ತಾಮಣಿರಂಜಿತಾಂ ಶ್ರೀಶೈಲಸ್ಥಲವಾಸಿನೀಂ ಭಗವತೀಂ ಶ್ರೀಮಾತರಂ ಭಾವಯೇ ಓಂ ಶ್ರೀ ದುರ್ಗಾಲಕ್ಷ್ಮೀ

ಗಣೇಶ ಜೈ ಪಾರ್ವತಿ ಸುತ ಪ್ರಥಮ ಪೂಜ ಗಣೇಶ್ ವಿ ಪೇ ಒಬೀಸನ್ಸ್ ಟು ಲಾರ್ಡ್ ಗಣೇಶ್ ದ ಸನ್ ಆಫ್ ಮದರ್ ಪಾರ್ವತಿ ವಿ ವರ್ಷಿಪ್ ಯು ಓ ಲಾರ್ಡ್ ಗಣಪತಿ ಬಿಫೋರ್ ಆಲ್ ಅದರ್ಸ್ ನಾಮ ತುಮಹಾರಾ ಸುಮಿರನ್ ಕರಿಕೆ ಹೋಟಾ ಕಾಜ ವಿಶೇಷ ಬೈ ಮೇಲಿ ಕಂಟೆಂಪ್ಲೇಟಿಂಗ್ ಅಪಾನ್ ಯೋರ್ ನೇಮ್ ಆಲ್ ಡಿಸೈರ್ಸ್ ಆರ್ ಫುಲ್ಫಿಲ್ಡ್ Whoever receives your darshan gains relief from all ailments of the body and mind. All success in this world and the next can be achieved by devotion to you, O Lord Ganesha.